0: ಶ್ಯಾಮಲಿ ನೇದ ಶ್ಯಾಮಲಿ ಕೊಹಮದ ಅವತ್ ಆದ್ರೆ ನೆಗದು ಕರಗನ್ನು ಲಸನ ಬಳಸನ ಕೂಡುಡಿ ಕಾಕ್ಮಾಡ ಫೋಟೋ ಕಾಕ್ ದಾಲದಿನ ಮೇ ಬೆದ್ದಟ ಅಪ್ಪ ಲಸನ ಸಿಂಧುಕ ನೆಗದು ಕರಗನ್ ಆದ್ರೆ ನೆಗದು ಕರಗನ್ನು ಮಹಾಬೀರತ್ ನಾಯಕ್ ಇವಾಗೆ ಮಿಹಿರಿ ಅಕ್ಕ ಸಹ ಲಖನ ಹಣ ಹೆಮೂ ಮೋತ ಆದ್ರೆ ನೆಗದು ಕರಗನ್ನವ ಲಸನಾಯ್ ಕೂಡುಡಿ ಹರಿದ ಹರೇ ತೆಗಮೋ ಬಿಟ್ಟು ನಾರ್ಮಲ್ ಮೆಸೇಜ್ ಕರಪು ಆಲೂ ಕಟ್ಟಿ ಗುತ್ತಿನ ಅಲವಾ ತೆಗೆದು ಕರಗನ್ನೋ ನಮೇ ವಿಲಾವೇ ಸುಬು ದವಸಾಕ್ ಸಿಂಧುಗಿಡ ಮಾವ ತೆಗೆದು ಕರಗನ್ನ ಕ್ಯಾಗಲ್ ಮೀದಿನಿ ಗಮೆ ಅಭಿ ಉಪನಂದ ತಮ ಮೆಸೇಜ್ ದಾಲದೀನಿ ಹಾಯ್ ಬೋನ್ ಲಖಂಡ ಆದ್ರೆ ಗಿಹಾನದು ಲಖಂಡ ಕಾರ್ಯಮಂಡಲೇಟ್ ರತ್ನಪುರಿ ರತ್ನೆ ತಮರಾ ಕುಮಾರಿ ಹೆಮ ಹುಸ್ಮ ಗಾನಿ ಹಿತರಿದೇನ ಸಿಂಧು ಅಗ್ ದೆನ್ನ ಪುಳು ಅಂದ ಕೇಳ ಮೆಸೇಜ್ ದಾಲದೇನವ ಬಲಂಗ್ ಇನ್ನವ ದವಾ ಲೆಕ್ಕವೇನ ಕಾ ಕೇಳ ಐ ಹಿತರ್ ಇದ್ದಗನ್ನೇ ಯಾ ಲಸನ ಸಿಂಧುಡಿ ಕಾಕ್ ಕಹಮು ಅಪಿ ಬಲಮು ಅಪಿ ಟ್ರೈ ಕಾಕ್ ದೆನ್ನಂಗ್ ಗೀತ್ಮಲ್ಲಿ ಚಾಮರ ವೀರಸಿಂಹಗೆ ನೋಣ ಗಮ ಸಿಂಧು ದೆನ್ನ ಪುಳು ಅಂದ ಕಿಲಪೇ ಸಿತಾರಿ ಮೆಸೇಜ್ ದಾಲತೀನವ ಉಸ್ಸಂಗೂಡ ಕಂದ ದೆನ್ನ ಪುಳು ಅಂದ ವಿತಾರನ ಹಂಬನ್ ತೊಟ್ಟ ಇಂದಲ ಮೆಸೇಜ್ ದಾಲತೀನ ಉಸ್ಸಂಗೂಡ ಪೆದ್ದ ನೇದ ತೀರ್ನಿ ಏಕನಿ ಅಪಿ ಅವಿತ್ತೀನೋ ಪೆದ್ದಡ ಲಸನ ಲಸನ ಸಿಂಧು ಗಿಡ ಗದುಕರ ಗನ್ನ ಹಲವು ಕುಲಬಲ ರತ್ನೆ ರತ್ನೆ ಕಹಂದವ ಇವಾಗ ಸುನಿಲ ಜಯಂಗಣಿ ಸ್ವರ್ಣಿಮ ಥಾದ್ರಣ್ಯ ಗದುಕರ ಗನ್ನ ಕೆಲ ಮೆಸೇಜ್ ದಾಲತೀನವ ಅಪೇ ನೋರಿನ್ ಸಂಜೀವ ಮೇವೆಲಾವೇ ಅಪಿ ವಹಗಿನಿ ನೋಕಿಲ ಮೆಸೇಜ್ ದಾಲತೀನವ ಕೆ ಡಿ ಎಸ್ ಸಮರ್ಸಿಂಹ ಕೆ ಡಿ ಸೇರುವ ವಿಲಿಂದಲ ಅಪಿ ವಹಗಿನಿ ನೋಕಿಲ ಮೆಸೇಜ್ ದಾಲತೀನವ ಇದನ್ ಕಟ್ಟಿಯ ಮೆಗದು ಕರಗಿನ ಮಮ್ಮ ಲಸನ ಸಿಂಧು ಅಕ್ಕಿಲ ಅಂಗಡ ಲಾಸ್ತಿ ಕರಗಿನ ತೀನವ ಅಪಿ ಸಿಂಧು ಎನ್ನ ತೋಣ ಇವಾಗ ಮತಮ ಮತಕರನ್ನೋಣ ವ್ಯಸ ತೆಕ್ಕ ಪೊಡ್ಡಕ್ ಡವದ ತೋಯ್ ಡೆಂಗು ಮಧುರು ವ್ಯಾಪ್ತಿಯ ವೆಡಿವೆಲ ತೀನವ ಎಬಿಲಿ ಬೆಂದವ ತೊಬೆ ಅವಧಾನ ಯಮುಕರನ್ನ ಕೆಲ ಮತಕರ್ಣವ ಒಯ ವ್ಯಸಡ ಗತುವಿನ ವತುರವಲಿನ್ ಪುಂಚಿ ಪುಂಚಿ ಮಧುರು ಕೀಟೋ ಎತಿವಿನ ಪುಲುವನ್ ಇವಾಗ ಲೋಕ ವಿಪದಕರನ್ನ ಪುಲುವನ್ ಅಪಿಟ ಅಪಿ ಅವಟ ಇನ್ನಾಯಟ ಏಕ ಹಿಂದ ಅಪಿ ಅವಟ ಇನ್ನಾಯ ಗೆನ ತಪಿ ಗೆನ ತಪಿ ಹಿತಂದೋಣ ಒಯ ಗೆದರೆ ಕತುವೆಲ ತೀನ ಪ್ಲಾಸ್ಟಿಕ್ ಖ್ಯಾಲಿ ಇವಾಗ ಪ್ಲಾಸ್ಟಿಕ್ ಕೋಪ್ ಒಯ ಪಿಂಗಾಂಗ್ ಮತ್ತೊರೆ ಕತುವಿನ ದೇವಾಲ ತೀನವನ ಇವಾಗ ತಮ್ಮ ಪಾರ್ನ ಟೈರ್ ರೇಮ ತೀನವ ವಿಶೇಷ ವ್ಯಹಿಪೀಲಿ ಬಲ ವ್ಯಹಿಪೀಲಿ ಬ್ಲಕ್ ಕುಣಾಡ ಬಸ್ ಇವಾಗ ತೀನ ಪುಂಚಿ ವತುರ ತೇತಿ ಮಧುರು ಅಂಟ ಬಿತ್ತರ ದಾನ್ ಎದುಕೊಟ ಅಪಿ ಲಕು ವಿನಾಶಿಯಾಗ್ತಮಾಯಿ ಅಪೇ ಅಪಿಟ ಸಹ ಅಪೆ ಅವಟಾಯಟ ಕರಗಾನೆ ಏಕೆ ಹಿಂದ ಪೊಡ್ಡ ಕೇಪಿಲಿ ಬಂದವ ತೊಬೆ ಅವಧಾನ ಯಮುಕರನ್ನ ವಿಶೇಷ ವ್ಯಹಿಪೀಲಿ ಹೆಮ್ಮ ಸುದ್ದ ಕರನ್ನ ಟೈರ್ ಯಾಕೆ ಹೆಮ ತೀನವನ ಪ್ಲಾಸ್ಟಿಕ್ ದಾಲ ಮಾಲ್ಪ್ಯಾಲೆ ಯಾಕೆ ಹೆಮ ಇಂದ ಅನ್ನ ಕಮ್ಮೆಲಿ ಕಮಟ ಗೆದರಟ ವೆಲ ಇನ್ನತು ಹರಿದ ಹರಿ ಏನಂಗ ಅಪಿ ಅಮು ಸಿಂಧುವಡ ಸಿಂಧುವಟ ಎನ್ನ ಖಲೀನ್ ಬೆಲಾವತ್ ಬಲನ್ನ ತೀನವ ಒಡಿ ಬ್ರೇಕ್ ಕಗ್ಗನ್ನ ತೋಣ ಅಪ್ಪ ಸಿಂಧುಡೇಮು ಮಮ್ಮ ಶಶಿಕಾಗೆ ತವತ್ ಲಸನ ಸಿಂಧು ಕ್ಲಾಸ್ತಿಕರಿಗಿನ ತೀರ್ನ ಇಲಂಗಟ ಅಪ್ಪ ಏನನ್ ಸಿಂಧುಡೇಮು ಲಕ್ಕಡ ಹಾರ್ಟ್ ಬೀಟ್ ಹಣ ವೆಲಾವತ್ ಮದಕ್ಕರಗಿನಮ ಲಕ್ಕಡ ಹಾರ್ಟ್ ಬೀಟ್ ಹಣ ವೆಲಾ ಮದಕ್ಕರ ನಂಗುದೆ ದಹಯ ವಿನಾಡಿ ಹತಲಿ ಹಾಯ್
1: ವಿಲಾವ್ ಒಬ್ಬ ವೆತಗಿನ ಆವಿ
2: ಮೇ ಟಿವಿಎಸ್ ಸ್ಪೋರ್ಟ್ ವಾಂಟೆನ್ ಪೆಟ್ರೋಲ್ ಲೀಟರ್ ಗೆವಾಮ ಯಾನೋ ಯಾನೋ ಯಾನೋ
3: ಇವರೆ
4: ಟಿವಿಎಸ್ ಸ್ಪೋರ್ಟ್ ವಾಂಟೆನ್ ಪೆಟ್ರೋಲ್ ಲೀಟರ್ ಕಿಲೋಮೀಟರ್ 80 ಕಡೆ ದುವಾನ್ ನಾ ಮೇಕ ತಮೈ

0: ಕರಾನಲ್ಲ, ಆದರೆ ಬೆದಾಗನ್ನ ಓನೆಮನ ಸತೆಯ ದಿನ ದವಲ್ ಏಕೆ ಹತರ ಬೆದಗ
1: ಓವರ್ ಟೈಮ್ ಬೀಟ್ಸ್ ವಿತ್ ಜಾಮ್ ಜಾಮ್.

0: ಇದೆ, ಆದರೆ ಬೆತಾಗಣ್ಣ ಓನೆ ಮನ ಸತೆಯ ದಿನ ದವಾಲು ಏಕೆ ಹತರು ಬೆತಾಗ.
1: Overtime beats with Jami.

ಕೃಷಿ ಕ್ಷೇತ್ರದ ನವಪನಕ್ ಲಭಾದೇವಿನ್ ಕಸಾಗಲ ಪ್ಲಾಂಟೇಷನ್ ಮಗಿನ್ ಅರಬ ಅತಿ ಪ್ರಧಾನ ವ್ಯಾಪ್ರತಿ ಅತರ ಒಬ್ಬ ಸಮೀಪ ಕಸಾಗಲ ಗ್ರೀನ್ ಸೂಪರ್ ಮಾರ್ಕೆಟ್ ಚಾಲಿಯ ಇತ ಅಡು ಮಿಲಕನ ನೆಟತೆ ಒಬೆ ಪಸು ಮೀಟರ್ ಸಹನೆಯಾಕ ಮಸಕಟ ರೂಪಾಯಿ ಪಂದಹಸಕ್ ದಕ್ಕ ಮಿಲತಿಗೆ ನಿಮ್ಮ ಸದಹ ನಯ ಸಹನೆಯಾಕ ಹಂದು ನಾದೊಂದು ಏಕಮ ಸೂಪರ್ ಮಾರ್ಕೆಟ್ ಚಾಲಿಯಾಯ್.

0: ಸ್ತುತಿ ಭೇಣಿ ಸ್ತುತಿ. ಟಿಎಂ ಜಯರತ್ನ ಪ್ರವೀಣ ಗಾಯನ ಶಿಲ್ಪಿಯಾದ ನೀವು ಬುದ್ಧಿವಂತ ಕವದ ತಪೆ ಗೌರವನೀಯ ಆರಾಧನೆಯ ಲಭೂಸನಿಂದ ವಿತ್ ಸಹೃದ ರಸವತ್ತು ಬೆನುವೆನ್ ಎತುಮನ್ ಗೆಯು ಯರುದ್ಬರ ಗೀತಾವಲಿಯ ಮತಕ ಅವಧಿಕರಮೆನ್ ಒಬ್ಬವೆನುವೆನ್ ಎ ಗೀಹಂದ ಅವಧಿಕರನು ಅದತ್ ಎ ಲಬಾದೂನ್ ಸಹಯೋಗ್ಯತ ಸಹಭಾಗಿತ್ವೇತ ನವತತ್ ಭೇವಿನ್ ಮಿಸುತಿ. ಆದರಣೀಯ ಸಹೃದ ಹಿತವತುನೆ ಅಪಿ ಟಿಎಂ ಜಯರತ್ನ ಸ್ವರೇನ್ ವಸಗ್ಯಾನ್ನು ವಿಸಂದದಿಯ ಧಾರ ಪ್ರಾಸಾಂಗಿಕ ಸಚಿವಕರಣೆಯ ಅಗೇ ಹಂದಿನ್ ಮೀಲಂಗಟ ರಸಗಾನವಾಗಿ ಸೂತಾರಾಮ್ ಇಟ ಕಲಿಂಗ ಅಪಟ ಮೊಹತಕಟ ಅವಸರದಿಂದ ಅಪಟ ಅನುಗ್ರಹಕ್ಕೆ ತುಕರ್ನ ಅನುಗ್ರಹಕ ಬಹುತನ್ ಪಿಲಿ ಬಂದವಾತ್ ಮತಕ್ಕರ ಅನ್ನಟ ಸಂದದಿಯ ಧಾರ ಮಿ ಪ್ರಾಸಾಂಗಿಕ ಸಚಿವಕರಣೆ ಒಬ್ಬ ಸಮೀಪಕರ ಅನ್ನಟ ಅಪಟ ಅನುಗ್ರಹಕ್ಕೆ ತುಕರ್ನ ಅಪಿ ಅನುಗ್ರಹಕ ಬಹುತನ್ ಪಿಲಿ ಬಂದವಾತ್ ಮತಕ್ಕರ ಅನ್ನಟ ಅವಸರದಿಂದ ಅಪಟ ಅನುಗ್ರಹಕ್ಕೆ ತುಕರ್ ಮಿ ಅಪಿ ಸಮಗೆ ನಪ್ತಲ್ ಬೆದಗ್ರೇನ್ವ ಎನ್ಎಲ್ಬಿ ರಸವತುನಿ ಕೋಟಿಪತಿ ಸಿಹಿನಿ ಯಥಾರ್ಥ ಅಕ್ಕರ್ನ ಗವಾನ್ ಒನ್ನ ದನ್ ಉಬೇ ಸಂಡೆ ಫನಿ ಡೇಕೆ ವೆಡಿ ವಾಸ್ಯಕ್ ಒಬ್ಬ ಅತ್ಕರದಿಂದ ಧನ ನಿಧಾನೆ ಲುತ್ರಯ್ಯ ವಾರ್ತು ಫಲವೆದ್ದಾಸಿಟ ಸ್ಯಾಮ್ ಇರುದ ವಿಶೇಷ ಕರಲ್ತಿಯೇನೋ ಈ ಸುಪುರದು ಮುದಲ್ ತ್ಯಾಗಿಬಿಟ್ಟು ಅಮತರವ ಧನ ನಿಧಾನಿ ಲುತರೈ ಪಾತ್ತುಲ ಸಂಡೆ ಬೋನಸ್ ಇಲಕ್ಕಂ ಹತರಕ್ಕೆ ಸಮಾನಿತ ಅಂಕೆಯ ಪಿಲಿವಲಿಟ ಗಲಪಾಗಿದೆ ರುಪಿಯಲ್ ದಸ ದಹಸ ಬಗ್ಗೆ ತ್ಯಾಗಿ ರಸಕ್ ದಿನಾಗನ್ನ ದೆನ್ ಒಬ್ಬಟ ಪುಲುವ ಜಾತಿ ಮಹಾಧನ ಸಂಪತ್ ಧನ ನಿಧಾನೆ ಒಬ್ಬ ಮಿಲದಿಗಿನ ಕೋಟಿಪತಿ ಸಿಹಿನೇ ಸಬೆ ಕರಗನ್ನ ಅಮತಕ ಕರ ನೆಪ ಜೀವಿತ ಸಿಹಿನೇಟ ವಾಸನವೇ ಆಶೀರ್ವಾದ ಜಾತಿಕ ಲುತರೈ ಮಂಡಳಿ ಇವಾಗಿ ಮತಮಾಯಿ ಅಪಿತ ಕತ್ತಲ್ ಬೆದಗಿನ ಅಂಕ ಏಕೆ ಡೋಮಾ ವಿಕುರ್ಣ್ಯಾನ್ ಪ್ರಗೆನ್ನು ಅಪಿದಾಹರಣ ಮಾರ್ಕ್ಸ್ ಪೆನ್ ಹೋಲ್ಡಿಂಗ್ಸ್ ಆಯ್ತನೆ ದೆನ್ ಮಾರ್ಕ್ಸ್ ಪೆನ್ ಹೋಲ್ಡಿಂಗ್ಸ್ ಮೆತಿನ್ ಡೋಮಾ ಕಲು ಎಟಿ ವತ್ ಕಿರಿಮೆ ಯಂತ್ರ ಕೆನ್ನು ಸಹಲ್ ವೆನ್ಕರ್ ಗೆನ್ನಿಬೆ ಯಂತ್ರ ಸಹಲ್ ಎಸರುಂ ಕಿರಿಮೆ ಯಂತ್ರ ಎತಲು ಸಹಲ್ ನಿಷ್ಪಾದನಿಸದ ಅವಶ್ಯ ಸೀಲು ಯಂತ್ರ ಉಪಕರಣ ಇಕ್ಕಮ ಬಹಳಕ್ಕೆ ಲಬಾಗೆ ನಿಮೆ ಪಹಸುಕಮ ಒಬ್ಬಟ ಸಲ್ಸಲಾತೇನೋ ನಿಮ್ಮ ಯಂತ್ರ ಒಬ್ಬಟ ಅವಶ್ಯ ದಹರ್ತಾವನ್ಗೆನ್ ಲಬಾಗ ನತ್ ಪುಲ್ವನ್ ನಂಬರ್ ತೀಸಕ ಎಲ್ ಹೇನ ಪಾರ ಮಹಾರ್ಗಮ ಕೇನ್ ಸ್ಥಾನ ತಮಾಯಿ ಮಾರ್ಕ್ಸ್ ಪೆನ್ ಹೋಲ್ಡಿಂಗ್ಸ್ ಆಯ್ತನೆ ಸ್ಥಾಪಿತ ಕರ್ಲತೇನೆ ಬಿಂದು ಏಕೈಕೈ ಹತಾಯ್ ಹೆಟ ಹತಾಯ್ ಅನೂಪಹಾಯ್ ಹೆತ್ತೆ ನವೇ ಕೇನ ದುರಕಥನಾಂಕೇನ್ ಒಬ್ಬಟ ವೆಡ್ ವಿಸ್ತರ ದನಗ ನಟ ಪುಲ್ವನ್ ಎಪಿಲಿ ಬಂದವಾತ್ ಮಾದರಿ ಸಿಹಿಪಾತ್ ಕರನು ಎಂಬ ಆದರಣೀಯ ಸಹೃದ ರಸವತುನಿ ಅಪಿ ನವತತ್ ಸಿಂಹಲ ಸ್ವಭಾವಿತ ಗೀತೆ ವಸೆ ವಿಧಿನ್ನಟ ಪ್ರಾಣ ಸಮ ಪ್ರೇಮೆ ರಾಗಸ್ವರ ಬಿಂದೆನ ಸಂತತಿಯ ಧಾರ ಪ್ರಾಸಾಂಗಿಕ ಸಚಿವಕರಣೆ ಸಭೆಗೇನ್ ಏಕಾತ್ಮಿಕ ಬೆಂಬಲ ಸಿಂಹಲ ಸ್ವಭಾವಿತ ಗೀತೆ ವಿನಸ್ಮಾರಕ್ ವಿನಸ್ಮ ಹೆಡೆಯಕ್ ವಿನಸ್ಮ ಮಾವತಕ್ ವಿವರಕರ ಗದಬೇನ್ ದಶಕ ಪಹಕಟಾಸನ ಕಾಲ್ಯಾಕ್ ಒಬ್ಬಮೆನುವೆನ್ ಮಾವೆನುವೆನ್ ಏಗೆಯು ಗೀತಾವಲಿಯೇ ರಸಪಿರುನು ಗೀತ ಕೇಪೇಕಿನ್ ನವತತ್ ಸಂತತಿಯ ಧಾರ ಮಿ ಪ್ರಾಸಾಂಗಿಕ ಸಚಿವಕರಣೆಯ ರಸಗಾನ್ವನ್ನಟ ಮಿ ಆದರಣೀಯರೆಯು ನಿರಂಚಲ ಸರೋಜಿನಿ ಪ್ರವೀಣ ಗಾಯನ ಶಿಲ್ಪಿನಿ ಒಬ್ಬ ತುಮೆಯ ತಾಯಿ ವೇದಿಕಾವಟ
1: ಅಪಿ ಹಿಲಗೀ ಕೆತ ಪೋಷಣೆ ಕಲ ಕಿವಿಂದಿಯನ್ ಗೀತ ರಚಿಕಾವನ್ನತರ ಪ್ರಮುಖ ಸ್ಥಾನೇ ತೆಬಿಯ ಹಕಿ ಇತಾಮ ಉಸಸ್ ಗುಣಾತ್ಮಕ ಬಾವಿನ್ ಪಿರಿಪುನ್ ನಿರ್ಮಾಣ ಅಪಟ ದಾಯದ ಕಲ ಗೀಯಪದ ರಚಿಕಾವಕ್ ಈ ವಗೇಮ ನಿವೇದಿಕಾವಕ್ವನ ದಯಾದಾಲ್ವಿಸ್ ಮಹಾತ್ಮೀಯ ಅತಿನ್ ವಿರಚಿತ ಇತಾಮ ಸಂವೇದಿ ಪ್ರೇಮ ಗೀತೆಯಕ್ ತಮೈ ಗಾಯನಾಕರಣ ತೋರಗತ್ತೆ ಮೇ ಗೀತೆ ತಮೈ ಮಲಕ್ ನತಿ ಗಸಕ್ವಿ ನಂಬೋ ಗೀತೆಯ ಸೋಮಪಾಲ್ ರತ್ನಾಯಕ ಸಂಗೀತ ವೇದಿಯಾಗಿ ಮಿಹಿರಿ ನಾದ ರಟ ಮಂಗಿತಾನೆ ಗೀತೆ ಸಂವೇದಿ ಭವ ತವತ್ ಪ್ರಗುಣ ಕರ್ನಾಯ ಕೇಳಿ ಮಠ ಇದ್ದೇನೆ ಅತ್ತಿಮ ಮಠತ್ ಮೀ ಗೀತೆ ಶ್ರವಣೆ ಕನ್ನ ಹೆಮ ಮೋಹತಕಮ ನುದನ್ವತ್ವ ಮಗಿ ದಯಸಟ ಕಂದುಲಕ್ ಉಣನವ ಕೇಳ ಮಠ ಅದತ್ ಸಿಹಿಪತ್ವೇನವ ಮಠ ಮಮ್ಮ ಮೆಹಿಮ ಕ್ಯಾನ್ ಕಮತಿ ಸಿನಾ ಸೆನು ಮೆನ ಎದಿನ ಮಠ ನೋವೇ ಮಗೇ ಹಿತ್ತಟ